ದೌನ್ ತುಬಿಡಾವಿ ಏನೇನೇನ್ ಅಮಾಗನಕ್ಕಿನ್ ಸರಿ ಹೋಗ್ನ ದಾಯಿ ನನಿ ಸರಿ ಹೋಗ್ನ ಗಾಲ್ ಅಬೈತಿ ದಾಯಿ ನ ಮೀರಿ ತೋರ ತೋನ ತುಬ ಅರಿವು ತೂ ಅಯ್ಯೇಸು ರಸ ಬುತೀಕ ಒಗ್ಲು ದೂರ ರೇ ತಿಂದೆ ಉಂಬ ತೂನಾ ತು ತಿಂದೇ ದಾಯಿ ನ ಮೀರಿ ತೋರ ತೋನ ತುಬ ಅರಿವು ತೂ ಕಿಂದೇ ತು ತೂನ ತಿಮಗೆ ತೇಕನ ಕಸ್ತೆ ಆನ್ ಇಕತಿ ಇಂತ್ಕ ತೋಸಕ್ತಿ ಕತ್ಯೇಕ್ ಆನ್ ಉಹ ಇಕತ್ಯೇಕ್ ಆನ್ ಅರೆ ಉನ್ ತುಶಿರ್ಫಿ ತಿಕತ್ಯೇಕ್ ಇಂಬತೆ ದಾಯಿ ನ ಹೀ ಸೆಂಧ ಏನ್ ಇಂಬತೆ ಹಂಗೀಲೇಕ ಮಿರಿಯಾ ಬಾಕೈ ಉರಾಬು ದಾಯ ಕಾತೂನ ಕಿಥ ತೋನ ತುಬಾರಿ ಉತ್ತೋಗ ಇಂದಿ ಉಮೀನಾನ್ ಉನ್ ಅಲ್ಲಾದ್ ಗಿರಿಸ್ಯೋಕ್ಕ ತೋನ ತರುವಾತೋಕ್ ಬಾಕಾಯ್ ಕಸಕ್ತ ತರುವಾತೋಕ್ ಬಾಕಾಯ್ ತು ತುಮಾಗನಾಯ್ ತಿಕತೀತ್ಕ ದೌಲೇಕ್ ಸಂಗೇಕ್ ತುಮಾಗನಾಯ್ ತಿಕತೀತ್ಕ ದಾಯಿತ್ ಕಿತ್ತೆ ತುಮಾಗನಾಯ್ ಶಲ್ಲೀಕೆ ಗೂತಿಯೇಕ್ ದಾಯಿತ್ ಕಿತ್ತೆ ಆನ್ ತುಮಾಗನಾಯ್ ತೂಕನ ತೆಹೈ ಮೀನೀಕ ಓಧೈ ದಂಬೀರ್ ನೂನ್ ರಶದ್ಧೈ ಮೀನಾನಂಕ ತವಾತ್ ಉತ್ತೂನ ತುಬಾರ ಶೀತೋಕ್ ಉಂಬರುಕ್ ಹೊಯ್ ಸಂಗೀಯಕ ದಾಯ ಕಾಥಾಯ ಆತ್ನಿ ದಾತ್ನೆ ಅಯ್ಯೀಸು ರಸ ಪುತಿ ಕವಗ್ಲಿ ದೂರ ರೇ ತಿಂದಿ ಮೀನಾನ್ ಉಂಬರು ಉನೂತಕ್ ಉಂಬರುಕ್ ಮಾಗನಾಯ್ ಸಕಿತ್ ತರು ಅಮಾಗನ ಸಕಿತ್ ಉದಯ ಗೊ ತಿರ್ಹೀಸ ಏಕನೀನೋ ಕೊ ತಿರ್ಹೀಸ ದಿಸ್ ಗೊದೇ ನೋಕ್ ಉಂಬರುಕ್ ಶಿರ್ಫಿಟ್ ಅನಾಪ್ತಿ ಕತಿಯೇಕ್ ಹಾಬ್ಕು ಅನಾಪ್ತಿ ಕತಿಯೇಕ್ ಅರೆ ಮಾಗನಾಯ್ ತಿ ಸಕೀನ ತಕ್ತಿ ಕತಿಯೇಕ್ ಉದಯ್ ದಾಯ್ ಶಿಬು ಕೀಶ್ ವಿಬ್ನೋ ಬೇತ್ ತುನಾ ತಿ ದಾಯ್ ತು ತುಮಗೆ ತೆಹೈ ಮೀನಿ ಕ ತುಬಿಡಾವಿ ತೂಕನ ಅಫಮ ದಯ ಅಕು ತುಮಗಿ ತೋಕನ ತುಮಾಗನ ಇದೆಯಾ ತುಮಗಿ ತೀದ ಸೇಮಾವ್ ಉತ್ತು ನಾತಿ ದ ಇನ್ ಹೆನಿನ್ ತುಮಾಗನ ಐಕಿನ್ ಸರಿ ಓಕನ ಅಮಾಗನ ಕತೆ ತಿರ್ನೆ ತೋನ ನೆಹರಿವ್ ದಾಯಿನ ಕಲ್ಲಾದ್ ಗಿರಿಸಿಯುಕ್ನ ಶಗಾಮ್ ತೇನೆ ತೋನವ್ವ ಹೊಯ್ ರಿಬೀತಿ ತೊಯ್ ಯಕ್ತೇನೆ ತೋನವ್ವ ತೂನ ತು ದಾಯಿನ ಇನ್ ಸರಿ ವೇತುಕ್ನ ಲಾ ದಾಯ್ ಇಬ್ಬ ದಾಯ್ ಇನ್ನೇ ದೋಕ್ನ ಅವ್ರಿ ದಾಯ್ ಇಬ್ಬ ದಾಯ್ ಇನ್ನೇ ದೋಕ್ನ ತುಮಗಿ ತೆಹೈ ಮೀನಿ ಕ ಓದೈ ಕಿತ್ರಿಷಿ ಉತ್ತು ನಾ ತೀದಾಯ್ ತು ತುಮಗೆ ತೆಹಗಿಲ್ನೆ ತೋನಾವ ಹೊಯ್ ತಿಸೆಗ್ನೆ ತೋನಾವ ನಿಸರಿ ಓಕ್ನ ಕನಾಯ ಕನ್ ತಿಕ್ತೆ ನಾ ಆನ್ ಅಮಗದೈ ಕಿತ್ತೇನಾ ಆನ್ ತೂನ ಹೆನಿ ನದಿದ್ನೇ ದೋರ್ ಕನಬ್ಬೋವ ಗಿನ ಫರ್ಸಿ ಹುವ ಎಂ ಬಲಿ ಬ್ನೇದ್ ನೂನ್ ಬರೇಕ್ನ ಮಾಗನಾಯ್ ತೆನಿನ್ ಹೀಸ್ನೆ ಹೀಸನೈತೆ ಬರೆಯೋಕ್ನ ದಾಯ್ ನೇದೇತ್ ಕಿತ್ತೆ ಉತ್ತು ನಾ ತಿ ದೌಧೌನ್ ತುಬಿಡಾವಿ ತೆಹೇನಿ ಮೀನಿಕ ದಾಯಿ ಥಾತಿ ದಾತೀನೇ ದರೇನಿ ಬೆತ್ತುನಾತಿ ದಹೆನಿನ್ ಏಂ ಬಲಿ ಬ್ನೇದೋಕ್ನ ಎತ್ತಿಮಗೆ ಏನಿ ಮೀನಿಕ ಕಸ್ತೆ ತರ್ನ ಆ ತುಮಾಗನ ತೂಕ್ನ ಗೂದ ಹೋಯೇ ತು ಅಲ್ಲಾನ ಹದಿದ್ನೇ ತಾಂತ ಸಾಸಿ ಬರುಕ್ ಶಗಾಮ್ ತಿನಿಯೋ ತೋನ ತೋಮಾಕ್ ಶಗಾಮ್ ತಿಯಕ್ ಶಿರ್ಫಿ ತಿಕತಿಯಕ್ ವಹೈ ಕತಿಯಕ್ ಅಂಬರ ದಾಯ್ ಕೀಕೆ ನಕೋ ಎಂಬರೇ ಹುಯ್ ಬೈ ಸಾಗ್ನ ನೇದೋಕ್ನ ಅರೆ ತೂನ ತೂರಾವ್ ತು ಅಮಾಕ್ ಕನ ತೆನ್ನೇಕ್ ತಿಕ್ತೆ ನಾಯ್ಕನಾಕ್ನ ಯಾರ ದಾಯ್ ಕೀಕೇನ್ ಮಾಗ್ನಿಯ ದಾಯ್ ಕೀಕೆ ಎಂಬತೆಹನ್ ಊದೈ ಹೋ ಇಸೆಗ್ನೆ ತೋನಾ ತು ಉತ್ತು ನಾತಿ ದಹೆನಿನ್ ದಾಯಿನ ನಿಸರಿ ಓಕ್ನ ದಾಯಿನ ಶಾಲದಿ ಮತಿ ಮೇರ್ನ ತುಮಗೆ ತಿಹೈ ಮೀನ್ ಕದ ಶಾಲದೈ ಕಿಶ್ಯನ ಉತ್ತು ನಾತಿ ದಹೆನಿನ್ ಏಂ ಬಲಿ ಬ್ನೇ ಅದೋಕ್ ಏನೇ ಸಿರ ತೋಕ್ನ.